ಬಂಬಾಯಿ ಚಪಾತಿ ಬಿಲ್ಲತ್ತಿ ಯಾವದಡಿ ಬ್ಯೂಟಿ ಕುಪ್ಪಿಲ ರಕ್ಕನ ಅಪ್ಪೀಲ್ ಪೋಗಾದಡಿ ಯು ಪ್ರತಿ ಲೇಡಿ ನಾಟಿ ವಾತುಳ್ಳಿ